ಶೋರ್ವು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಎಸ್ ನೋ ಮಚ್ಚಾಕ್ಕೆ ಗಿಟ್ಟ ಪಿಟ್ಟ ಕಾ ಶೋರ್ವು ಚುಡಾ ಹಿಲೆ ಕಾ ಹರೇಕ ಕೋ ಬಹಸ್ ಪದೆ ಕಾ ಬುಜೋರ್ ಕಿ ನೋ ನೋ ನೋ ಮಿಲಾಡ್ ಬೇಕು ಸೋರ್ ಛೋಡ್ ದೋ ಬಹಸ್ ಪದೆ ಕಾ ಬುಜೋರ್ ಕಿ ಕಹೆ ಕಾ ಜಜ್ ಆರ್ಡರ್ ಸುನೋ ಆರ್ಡರ್ ಆರ್ಡರ್